ಹಾಗೆ ವಿವಿಧಾಕಾರವು ಕೂಡ ಪ್ರಾದೇಶಿಯ ಸೇವಾವನ್ನು ಅರಂಭುಡ. ಎತ್ತಕೊಂಡ ಮೆಲ್ಬರ್ನ್ನವರ ಜೀವತ್ತಿನ ಅಪಿಗತ್ತಮ ಅಪಿಟ ದೇನು ಮೆನ್ನ ಮೇ ವಾಗೆ ಪ್ರಧಾನ ವಾಣಿಜ್ಯ ಸೇವಾವಂತಿಯನೋ ಏವಾಗೇಮ ಎ ಬಿ ಸಿ ಎಕ್ ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗ್ ಕೋಪರೇಷನ್ ಕೆಂಕನ್ ರೂಪವಾಹಿನಿ ಸಹ ಗುವನ್ನುದುಲಿ ಮಾಧ್ಯತೆಯೇನೋ ಏ ಹರನು ಕೊಟ್ಟ ಮೇ ವಾಗೆ ಸ್ವೇಚ್ಛಾವೆನ್ ಪಿರಿಸೆ ಏಕತುವೆಲ ಹದಾಗತ್ತು ತಮನ್ಗೆ ಗಮೆ ತಮಂಗೆ ಪ್ರಜಾವ ತಮಂಗೆ ಭಾಷಾವ ವಿವಿಧ ರಟಾವಲಿನ ಸಂಕ್ರಮಣವನ್ನು ಪಿರಿಸವೆನ್ನುವೆನ್ ಹೆದುನು ಪುಂಚಿ ಪುಂಚಿ ಗುವನ್ನುದುಲಿ ಮಧ್ಯಸ್ಥಾನ ತೇನವ ಆಸ್ಟ್ರೇಲಿಯಾವ ಪುರಾಮವಾಗಿ ಮೇ ವಗೇವ ಶ್ರೀಲಂಕಾವೇ ಅಪಿಟ ಹನ್ನನ ಅಪಿಟ ಹನ್ನ ಪುರುದು ಇಲಾತೀನ ಅರವಾಗೇ ವಾಣಿಜ್ಯವ ಹೆಮನೆತ್ತಂಗ್ ಪ್ರಧಾನ ಗುವನ್ನುದುಲಿ ಸಂಬಂಧ ಪ್ರಾದೇಶಿಕ ಸೇವಾವನ್ ಮೇವ ಈತ ವಡ ಸಂಪೂರ್ಣೇನ್ಮ ವಿನಸ್ಕ್ರಮ ವೇದ್ಯ ವಿವಿಧ ಭಾಷಾವನ್ಗೆ ಇವಾಗೇಮ ವಿವಿಧ ಖಂಡಾಯಂ ವೆನ್ವೆನ್ ಇಂಗ್ಲೀಷಿ ಭಾಷಾವೇಮ ನಮೂತ್ ವಿವಿಧ ಖಂಡಾಯಂ ಕ್ರೀಡಾ ಸಂವಿಧಾನ ಅನ್ನೇ ವಗೆ ಎಕ್ಕೆ ಕಾಕಾರೆ ಖಂಡಾಯಂ ಏಕತು ಎಲ್ಲ ಕರಗಿನಯಾನ ಗುವನ್ನುದುಲಿ ಸೇವಾವನ್ ಹೆಟೀಟ ತಮಾಯಿ ಮೇ ಪ್ರಜಾ ಸತ್ಕಾರಕ ಹೆಮನ ತಂಗ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಹೆಟೀಟಿ ಕೆಯನ್ ಇದು ನೇವಾಗೇವ ಪಾತ್ರಗಿನಯನ್ನಟ ಒಬೇ ದಾಯಕತ್ವೇ ಇತಾಮತ್ಮ ವೆದಗತ್ ಮುಖದ ರಜೆನ್ ಲಬಾದುನ್ ಪ್ರತಿಪಾದನ ಅಡು ಕರಗಿನ ಯನ ನಿಸಾವೆನ್ ಏಹಿಂದ ಮಮ ಬಟನವ ತತ್ಮ ತಕ್ಕನ್ನು www.gofundme.com/FWYNWIN -fm-radiothon-mgee4j ಹೆಟೀಟ ತಮಾಯ ಸಂಧಾನ ನವತತ್ ಮಮ ಒಬ್ಬಟ ಕಿಯನ್ನ www.gofundme.com/fm-radiothon-mgee4j ಮೆತೆಕ್ ಮುದಲ್ ಲಬಾದುನ್ ಒಬ ಸೆಮಟ ಅಪಿ ಅಪೇ ಭಕ್ತಾದರೆಯ ಪಿರಿ ಸ್ತುತಿಯ ಪಿರಿ ನಮನವ ಇವಾಗೇಮ ಒಬ್ಬಟ ತಾಮಿ ಡಕ್ ಲಬುನೆ ನೆತ್ತಂ ಅಪಿತ್ತೆಕ್ಕೆ ಕತು ಎನ್ನೈ ಕೇಳ ಒಬೇ ದಾಯಕತ್ವ ಲಬಾದೆನ್ನೈ ಕೇಳ ಬಹುಮತ್ಮ ಆದರೇನ್ ಒಬ್ಬಟ ಮತಕ್ಕರನು ಗೀತ ಕಿಹಿಪ್ಯಾಕ್ ತೋರಗಿನ ತಟಿದಾವಣೆ ಅಂತ್ರೆತ್ತಿನ್ನವ ಇವಾಗೇಮ ಪರಿಗಣಕೇತ್ ಅಪಿ ಎಂ ಎಸ್ ಪ್ರಣಾಂದು ಗಾನಕನ್ನ ಮೇ ಗೀತೆ ಸವಾಂದೇವು ಲಸ್